0: ಗುರುದೇವ್ ಸಕಲ ಇಡಿಯಾನ್ ಪಂಜನ್ ಗುರುದೇವ್ ಬಂದ ಸಹೋದರ ಗುರುದೇವ್ ಸಾನ್ ಸದ್ಬುದ್ ಮುಹೂರ್ತ ಗುರುದೇವ್ ಪಾರಸ್ ಪರಸ್ಪರ
1: ಅಮೃತ ಸರೋವರ ಗುರು ಜ್ಞಾನ ಮಜನ ಪರಂಪರಾ
0: ಗುರುದೇವ್ ಕರ್ತಾ ಸಬ್ ಪಾಪ ಹರ್ತಾ ಗುರುದೇವ್ ಪತಿತ್ ಪವಿತ್ರ
1: ಆದ ಜುಗ ಜುಗ ಗುರು